0: ಆಗಿದ್ಮಿಡ
1: ಬಾಬಾಡಿ ಬಾಬರು ಕರಗಿಲ್ಲ ಬೆಂಬಲ ಮಾಡ್ತೀನಿ ಆಯ್ವಾಸಿ ಬೋನ ಆ ತಿರ್ಗೋಣ ನೋಡೋಣ
2: ಬರಬಮ್ಮ.